ಚುಚು ಕೊರಡಿ ಇಕ್ಕ ದಿತ್ತ ದಿತ್ತ ದಿಂದತ್ತ ಗಿಡ ದಿತ್ತೈ ದಿಗಿದೈ ದಿಗೈತ ದಿಗಿದತ್ತೈ ಕೋಲಿಂಗ ಇರ್ತ ಬಿಡಿ ಪಟಗಿಡು ಆಡಕ್ಕೂ ನಮ್ಮ ನಮ್ಮ ಕೋಳಿ ಚಮ್ಮರ್ ತಮ್ಮರ್ ಜಡೆ